0: mind the jump.
1: Bin bere raji sa gungi ha ha ha ha.
0: Ek rog dil ko na laga.
1: Rog ko lag chuka.
0: Ishq ye hai ek bala.
1: Hai bala to hi kya?
0: Main akela hi bhala.
1: Mera phir hoga kya?
0: Tera jo bhi hoga hoga ja ja ja ja ja.